0: ಜಾರ್ಜಿಯಾನೋ ರೋಮಾಂಟಿಕ ಮತಕ ಸ್ಮರಣೆಯ
1: ಓ ಮೈ ಗಾಡ್ ದಿಸ್ ಇಸ್ ಒರಿಜಿನಲ್
2: ಮೇಕಪ್ ಇಲಾಗೆ ಕಿಂದರ ಹೆಂದ ಬ್ರೋ

ಅಕ್ಕನಾಥ ವೂ ಅಪ ತಥಾಗತ ಸಮ್ಮಾ ಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

ಆಕೆ ಆದರೆ ವೆನ್ ವಿ ಮನಿಸ ಮಾತಾಡಲತಿಯನೋ ಅವನ ತರ ಏತ್ ಮಂತೆ ಇರೋಂಗ ತೆಗೆದೇ ಆಗ್ತೀಯನೋ ಎತ್ತಟಮ ಆದರೇನ ಏ ಆದರೆ ಅಯಾಪಿ ಬಾಂಡವಾನೆ ನಾಯಕಿಯನೇಕ ಆದರಣೀಯ ತರಾಂಗ ಮಿನಿಸುಗೆ ಜೀವತ್ ಕರವಾನೆ ಆದರೆ ಉಪ್ಪಂದ ಸಿಟ ಕಾಗೆ ಹೋ ಆದರೆ ಕಪಿವ ವಿಂದೋನವ ಮಿಂದಿನವ ಆದರೆ ಜೀವಿತ ಮಗರಗನ್ನ ನತ್ನಂ ಕಾಂತಾರೆ ಅಕ್ವಾಗಿ ಜೀವಿತೆ ಏ ನಿಸಾ ಆಂಡ್ರೋನಾಥ್ ದುಃಖ ಹೇತನಾಥ್ ಆದರೆ ಒನ ನೆತೆಗೆನೆಕ್ ಮೇಲೋಕೆನ ಆದರೆ ದಿನ ಹಣನ ಕೆನೆಕ್ ನೆತರಂಗ ಪೃಥಕ್ ಜನಪಿ ಆದರೆ ಹೆಮ ಕೆನೆಕ್ ಇನ್ನ ವಿದ್ಯಾಜ್ಞೆ ಆದರೆ ವ್ಯಾಡಿಯು ನಾಮ ಸತ್ತುಟ ಹೆಮತ್ ನತ್ ಅಹಿಮು ನಾಮ ಅಪೇ ಅಸ್ವಲ್ಟ ಕಂದುಲು ಉನನ ಮಗೆ ಕುಲುನುಲ್ ಆದರೆ ದುಸ್ಸಿಂ ಪಿಟಿಂ ಬೆದಪು ಏ ಪಿರಿಮಿ ಪ್ರಾಣ ಅದಿಟತ್ ಮಗೆ ಅಸೀಸರ ಹಂಗ್ಯಾನ ತಾನಿಯನ್ನ ಮನ್ನೆವೇ ಹಯತ್ತೆಕ್ಕ ಏತ್ ಈಟ ಪಾಸೆ ಮಠ ಮೇಲೋಕೆ ಬೊಂದ ವೇಲಾ ಪೇನಕೊಟ್ಟ ಮಠ ಮಗೆ ಅಸ್ಸೆಕ್ಕಮ ತರಹಾಯ್ ಏ ಕಂದುಲು ಹರಿ ಬರಾಯ್ ಮೇ ಕಂದುಲು ವೇನವೇನ್ ಇಡೋರಿದ್ದಿ ಪೊಲವಟ ಪನ ಆವತ್ ಕಿಯಾಯಿ ವಹೆ ಬಿಂದು ಅಲಟ ಹೋಲನ ತರಮ ಮುಲ್ ವಲಟ ಪನ ಆವತ್ ಕಿಯಾಯಿ ಪೊಲವೆ ವಸ್ತ್ರ ವಲಟ ಹೋಲನ ತರಮ ಓಯ ದೇಕ ಬುದವಸಿಟ ಕಂದುಲು ವಲಟ ಪನ ಆವತ್ ನಾಯ್ ಪ ನಾಯ್ ಪ ಕಂದುಲು ಕೇಗಾಯಿ ಓಯ ದೇಕಮ ಉಂಬವ ದಕಿನ ದವಸಿಟ ಮೇಕಿ ಹೋಲನ ತರಮ ಅಂಗಿಸರ ಯಾಗೆ ಅಸ್ತೆಕಾ